0: What's up? Yeah. Yeah. 50 kilos.
1: 5:37 minuto xikongomaka 5:45 karenga takumaka nongoloko wa matimu ya siku nel kari himela kuva helong kari mkisiti se akari kindlimuka kuva angashiliwi kulandza mitirho ya boheke ya siku la nyamuntlha.